ಸಿಕ್ಕತ್ತ ಇರತತ ನನ್ನನ ಬಣ ಚುಂ ಚನನನ ತಚುಂ ತಚುಂ ಸತ್ತಂಗತಿಸಿದ ಲಿಯ ರಂಗ ಸಬ್ ಸಖ ಸಂಗ ಮನ ಮೇ ಉಮಂಗ ಗತಿ ತುಮಂಗತ ಖೇಲ ಭುಜ ಮೇಲತ ಲಪಟ ಜಪಟ ರಾಧಾ ಲಲಿತಾ ಚಂದ್ರ ಬಲಿದಿಯೋ ಬೋರ ರಂಗ ಘೋರ ಸರ ಬೋರ ಬನವಾರಿ ಮೈ ಹಾರಿ ಜಾ ಜಾರಿ ಮೈ ಹಾರಿ ಜಾ ಜಾರಿ